ಅಂದ್ರೆ ನನಗ್ ಶಾನಾವಿರುವನ ವ್ಯಾ ಮುಷಿ ಕುನಿನು ಗುವನಾಕು 0817696281 ಹೆಂದ್ರಿ ನಾವು ನಾವು ಶಾನಾಕು ವಿರುವನ ವ್ಯಾಮಿಸ್ಕುನಿನು ಗುವನಾಕು 0817696281 Leopontine Morundu kokpapara iruga na yukarano wano na pembo ndiyo motakshop nomora 0816781501. Leopontine Morundu kokpapara kwa iruga na yukarano wano na pembo ndiyo motakshop ugwa nangeko 0816781501. Na umonekashi norubethe naro, runana tukwa tapo, nana kumuku uhuru makurandu etu o mayuvi thom. Mututaterere mbudhi dha karandako paviri dha kutanga. Ngoyo wike omu wamu.